0: ಕೇಳಿದಕ್ಕೆ ಹಂದಿ ಸಮಾಚಾರ ಮಹಾಲಕ್ಷ್ಮಿಗೆ ನಮಸ್ಕಾರ. ಸಭಾಮುಖ ಡೋಲ್ ಪ್ರಸಾದ ಆರ್ಯಲೆ ಎಮಾಲೆಕಾ ಸಾಂಸದ ರಾಜೇಂದ್ರ ಕುಮಾರ್ ರಾಯ್ಕು ಅಭಿವ್ಯಕ್ತಿ ರೆಕರ್ಡ್ಬಾಟ ಹಟಾಉನ ನಿರ್ದೇಶನ ದಿಎಕಾ ಛನ್. ಆಜ ಪ್ರತಿನಿಧಿ ಸಭಾ ಬೈಠಕಮಾ ಸಾಂಸದ ರಾಯ್ಲೆ ಬೈಠಕಮಾ ಸಭಾಮುಖಲಾಯಿ ತಪಾಯಿ ಕಾನ್ ಸುನ್ನ ಸಕ್ನು ಹುಂಚ ಕಿ ಹುನ್ನ ಭನೆರ ಪ್ರಶ್ನ ಗರೆಕಾ ಥಿಯೆ. ಸೊ ಅಭಿವ್ಯಕ್ತಿ ಪಚಿ ವಿವಾದ ಹುದಾ ಸ್ಥಗಿತ ಭಯಕು ಪ್ರತಿನಿಧಿ ಸಭಾ ಬೈಠಕ ಪೂರ್ಣ ಶುರು ಭಯ ಪಚಿ ಸಭಾಮುಖ ಆರ್ಯಲೆ ಸಾಂಸದ ರಾಯ್ಲೆ ಬೋಲ್ನೆ ಕ್ರಮಮಾ ಪ್ರಯೋಗ ಗರೆಕು ಸಂಪೂರ್ಣ ಶಬ್ದಹರೂಲಾಈ ಸಂಸದೀಯ ಅಭಿಲೇಖಬಾಟ ಹಟಾಉನ ಸಚಿವಾಲಯಲಾಈ ನಿರ್ದೇಶನ ದಿಎಕಾ ಹುನ್. ಬೈಠಕಮಾ ಸಾಂಸದ ರಾಯ್ಲೆ ಕಹಿಲೆ ಕಾಹಿ ಅವೇಶಮಾ ಆಏರ ಬೋಲ್ದಾ ಸಮಸ್ಯೆ ಹುನೆ ಗರೆಕು ಸ್ವೀಕಾರ ಗರ್ದೈ ಸಂಸದಕು ವಿಧಿ ರ ಥಿತಿಲಾಈ ಸಮ್ಮಾನ ಗರ್ನೆ ಬತಾಯೆಕಾ ಛನ್. ಆಫೂಹರೂಲೆ ಲಾಮೋ ಸಮಯ ಸದನಮಾ ವಿರೋಧ ಜನಾಉದಾ ಪನಿ ಸರ್ಕಾರ ಗಂಭೀರ ನಭಏಕು ಉನ್ಕು ಆರೋಪ ಛ. ಉನ್ಲೆ ಪ್ರತಿಪಕ್ಷಲೆ ಉಠಾಯೆಕಾ ಮಾಗಹರೂಲಾಈ ಲಗಾತಾರ ವ್ಯವಸ್ಥಾ ಗರಿಏ ಆಂದೋಲನ ಜಾರಿ ರಹನೆ ಭಂದೈ ಸಂವಾದ ರ ಸಹಮತಿಕಾ ಆಧಾರಮಾ ಅಘಿ ಬಢ್ನ ಸುಝಾವ ಸಮೇತ ದಿಎಕಾ ಛನ್. ಪ್ರಧಾನಮಂತ್ರಿ ಬಾಲೇಂದ್ರ ಶಾಹಲೆ ಆಜ ಮಂತ್ರಿ ಪರಿಷತ್ಕು ಬೈಠಕ ಬೋಲಾಯೆಕಾ ಛನ್. ಪ್ರಧಾನಮಂತ್ರಿ ಶಾಹಲೆ ಆಜ ಅಪರಾಹ್ನ 3:30 ಬಜೆ ಮಂತ್ರಿ ಪರಿಷತ್ಕು ಬೈಠಕ ಬೋಲಾಯೆಕು ಪ್ರಧಾನಮಂತ್ರಿಗಳ ಸಚಿವಾಲಯಲೆ ಜನಾಯೆಕು ಛ. ಸಿಂಹದರ್ಬಾರ್ ಸ್ಥಿತ ಪ್ರಧಾನಮಂತ್ರಿ ತಥಾ ಮಂತ್ರಿ ಪರಿಷತ್ಕ ಕಾರ್ಯಾಲಯಮಾ ಮಂತ್ರಿ ಪರಿಷತ್ಕ ಬೈಠಕ ಬಸ್ನೆ ಛ. ಎಸ್ ಅಘಿ ಅಸಾರ 18 ಗತೆ ಮಂತ್ರಿ ಪರಿಷತ್ ಬೈಠಕ ಬಸೆಕು ಥಿಯೋ. ಸಂಘೀಯ ಸಂಸತ್ಕ ಪೂರ್ವಾಧಾರ ವಿಕಾಸ ಸಮಿತಿಲೆ ಮುಲುಕು ಭರ್ಕ ನಾಗರಿಕಲ ಸ್ವಚ್ಛ ರ ಗುಣಸ್ತರೀಯ ಖಾನೆಪಾನಿಕ ಸಹಜ ಆಪೂರ್ತಿ ಸುನಿಶ್ಚಿತ ಗರ್ನ ಸರ್ಕಾರ ನಿರ್ದೇಶನ ದಿಎಕೊ ಛ. ಆಜ ಬಸೆಕು ಸಮಿತಿಕ ಬೈಠಕಮಾ ಸಭಾಪತಿ ಆಶಿಷ ಗಜರೇಲೆ ಸಂಬಂಧಿತ ನಿಕಾಯ ರ ಪೂರ್ವಾಧಾರ ವಿಕಾಸ ಸಂಘ ಸಂಬಂಧಿತ ಮಂತ್ರಾಲಯಲಾಈ ಆಗಾಮೀ 15 ದಿನ ಭಿತ್ರ ಸ್ಪಷ್ಟ ಕಾರ್ಯಯೋಜನಾ ಸಹಿತಕು ವಿವರಣ ಉಪಲಬ್ಧ ಕರಾಉನ ನಿರ್ದೇಶನ ದಿಎಕಾ ಹುನ್. ಬೈಠಕಲಾಈ ಸಂಬೋಧನ ಗರ್ದೈ ಸಭಾಪತಿ ಗಜರೇಲೆ 77 ವಟೇ ಜಿಲ್ಲಾ ಕರಿಬ 3 ಕರೋಡ ನಾಗರಿಕ ಲಾಗಿ ಪರ್ಯಾಪ್ತ ರ ಶುದ್ಧ ಖಾನೆಪಾನಿಕ ವ್ಯವಸ್ಥಾ ಕಹಿಲೆ ಸಮ ಹುಂಚ ಭನ್ನೆ ವಿಷಯ ಮಾ ಠೋಸ್ ರ ಸ್ಪಷ್ಟ ಜವಾಫ ಮಾಗ ಗರೆಕಾ ಛನ್. ಉನ್ಲೆ ಕಾಠ್ಮಂಡು ಉಪತ್ಯಕಾ ಲಗಾಯತ ಮುಲುಕುಭರ ಖಾನೆಪಾನಿಕ ಸಮಸ್ಯೆ ದಿನಾನುದಿನ ವಿಕರಾಲು ಬಂದ ಗಯಕ ಭಂದ ಸ್ವಚ್ಛ ಖಾನೆಪಾನಿಕ ವ್ಯವಸ್ಥಾಪನ ಗರ್ನು ರಾಜ್ಯಕ ಕರ್ತವ್ಯ ಭಯಕ ಬತಾಯೆಕಾ ಛನ್. ರಾಹದಾನಿ ವಿಭಾಗಲೆ ಆಫ್ನೆ ಸೇವಾ ಪ್ರವಾಹಲಾಈ ನಯಾ ಪ್ರಣಾಳಿಮಾ ಲೈಜಾನೆ ತಯಾರಿ ಗರೆಸಂಗ ಆಗಾಮೀ 2 ದಿನ ನಿಯಮಿತ ಸೇವಾಹರು ಬಂದ ರಹನೆ ಭಯ ಪನಿ ಅನ್ಯ ಸೇವಾಹರು ಭನೆ ಸುಚಾರು ರಾಖ್ನೆ ಬತಾಯೆಕು ಛ. ವಿಭಾಗಲೆ ಆಜ ಸೂಚನಾ ಜಾರಿ ಗರ್ದೆ ಅಸಾರ 25 ರ 26 ಗತೆ ರಾಹದಾನಿ ಸಂಬಂಧಿ ನಿಯಮಿತ ಸೇವಾಹರು ಸ್ಥಗಿತ ಹುನೆ ಭಯ ಪನಿ ವಿಭಾಗಮಾ ತಯಾರ ಭೈಸಕೆಕಾ ರಾಹದಾನಿ ವಿವರಣ ಕಾರ್ಯ ಭನೆ ಸುಚಾರು ಹುನೆ ಜಾನಕಾರಿ ದಿಎಕೊ ಹೊ. ವಿಭಾಗಕಾ ಅನುಸಾರ ಅಸಾರ 29 ಗತೆದೇಖಿ ಹಾಲ್ಕ ಪ್ರಣಾಳಿಬಾಟ ಪೂರ್ಣ ರೂಪಮಾ ನಯ ಪ್ರಣಾಳಿಮಾ ಜಾನೆ ತಯಾರಿ ಭಯರಹೆಕೊ ಛ. ಸೋಹಿ ಪ್ರಣಾಳಿ ಸ್ತರ ಉನ್ನತಿಕೊ ಕಾಮಲಾಯ ಮಧ್ಯನಜರ ಗರ್ದೈ ಅಸಾರ 25 ರ 26 ಗತೆ ಸೇವಾಹರು ಬಂದ ಗರ್ನ ಲಾಗಿಯೆಕು ವಿಭಾಗಲೆ ಜನಾಯೆಕೊ ಛ. ನಯ ಪ್ರಣಾಳಿ ಕಾರ್ಯಾನ್ವಯನಮಾ ಆಯೆಸಂಗ ಸೇವಾ ಥಪ ಪ್ರಭಾವಕಾರಿ ಸುರಕ್ಷಿತ ಸೇವಾಗ್ರಾಹಿ ಮಂತ್ರಿ ಹುನೆ ವಿಭಾಗಲೆ ಜನಾಯೆಕೊ ಛ. ವಿಭಾಗಲೆ ಯಸಗಿನ ಅಸಾರ 19 ಗತೆ ಸೂಚನಾ ಜಾರಿ ಗರಿ ಸೇವಾ ಅವರುತ ಹುನೆ ಜಾನಕಾರಿ ಕರೆಸಕೆಕೊ ಥಿಯೊ. ಅಮೆರಿಕೀ ಹವಾಯಿ ಹಮಲಾಕ ಜವಾಫಮಾ ಇರಾನ್ಲೆ ಪನಿ ಅಮೆರಿಕೀ ಸೈನ್ಯ ಅಖಡಾಹರುಮಾ ಆಕ್ರಮಣ ಗರೆಕೊ ಛ. ಇರಾನ್ಕೊ ಇಸ್ಲಾಮಿಕ ರಿಭೋಲ್ಯುಷನರೀ ಗಾರ್ಡ್ಸ್ಲೆ ಆಜ ಬಹರೈನ್ ರ ಕುವೆತ್ಮಾ ರಹೆಕಾ ದರ್ಜನೌ ಅಮೆರಿಕೀ ಸೈನ್ಯ ಅಖಡಾಹರುಮಾ ಆಕ್ರಮಣ ಗರೆಕೊ ದಾವಿ ಗರೆಕೊ ಹೊ. ಇರಾನೀ ಸರ್ಕಾರಿ ಸಂಚಾರ ಮಾಧ್ಯಮ ಐಆರ್ಐಬಿ ಮಾರ್ಫತ್ ಜಾರಿ ಗರಿಯೇಕೊ ವಿಜ್ಞಪ್ತಿಮಾ ಅಮೆರಿಕೀ ಸೈನ್ಯ ಪ್ರಹಾರಕ ಜವಾಫಮಾ ಆಕ್ರಮಣ ಗರಿಯೇಕೊ ಉಲ್ಲೇಖ ಛ. ಆರ್ಐಜಿಸಿಕೊ ಜಲಸೇನಾರ ಏರ್ ಸ್ಪೇಸ್ ಫೋರ್ಸ್ಲೆ ಸಂಯುಕ್ತ ಮಿಸಾಲು ರ ಡ್ರೋನ್ ಅಪರೇಷನ್ ಮಾರ್ಫತ್ ತೀ 2 ದೇಶಮಾ ರಹೆಕಾ 85 ವಟಾ ಮಹತ್ವಪೂರ್ಣ ಅಮೆರಿಕೀ ಸೈನ್ಯ ಸುವಿಧಾಹರುಮಾ ಪ್ರಹಾರ ಗರೆಕೊ ರ ಇರಾನ್ಲೆ ಎಟಾ ಅಮೆರಿಕೀ ಎಂಕ್ಯೂ 9 ಡ್ರೋನ್ ಸಮೇತ ಖಸಾಲೆಕೊ ವಿಜ್ಞಪ್ತಿಮಾ ಜನಾಯೆಕೊ ಛ. ಹೊರ್ಮುಜ್ ಜಲಮಾರ್ಗಮಾ 3 ವಟಾ ತೇಲ ಟ್ಯಾಂಕರ್ಹರು ಪ್ರಹಾರ ಭಯಪಿ ಅಮೆರಿಕೀ ಸೇನಾಲೆ ಇರಾನ್ ವಿರುದ್ಧ ನಯ ಚರಣಕ ಹೋಯ್ ಆಕ್ರಮಣ ಶುರು ಗರೆಕೊ ಥಿಯೋ. ಹತ್ಯಾ ಗರಿಯೇಕಾ ಇರಾನ್ಕ ಸರ್ವೋಚ್ಚ ನೇತಾ आयतोल्लाह अली खामेनीको शोक मनाउन कोमा विशालो जनसागर उर्लिएकै दिन अमेरिकी सेन्ट्रल कमाण्डो सेटकमले इरानका 80 भन्दा बढी स्थानमा आक्रमण गरेको थियो। यस्तै अमेरिकाले इरानलाई तेल बिक्री गर्न दिएको सहुलियत समेत रद्द गरिदिएको थियो। सो कदमले दुई देशबीचको पहिलेदेखि नै कमजोर रहेको युद्ध विरामलाई थप संकटमा पारेको छ। हवस् त, दिउँसो 2 बजेको हाम्रो समाचार बुलेटिन यति नै। अहिले 3 बजे हाम्रो अर्को समाचार बुलेटिन सुन्न सक्नुहुनेछ। यो समाचार बुलेटिनबाट म लक्ष्मी थामी बिदा चाहन्छु। नमस्ते।
1: यो हो हाम्रो रेडियो 103.4 MHz।
2: भीमेश्वर ड्राइभिङ सेन्टर सरीकोट ब्रिज बजार दोलखाको ड्राइभिङ सेवा सम्बन्धी सूचना।
3: के तपाईँ हलुका सवारी साधन चलाउनका लागि ड्राइभिङ सिक्न चाहनुहुन्छ? यदि चाहनुहुन्छ भने अब भीमेश्वर ड्राइभिङ सेन्टरले दोलखा सदरमुकाम सरीकोटमै यो सुविधा उपलब्ध गराएको छ।
4: यहाँ दक्ष तथा अनुभवी प्रशिक्षकहरूद्वारा ग्यारेन्टीका साथ हलुका सवारी साधनहरू मोटरसाइकल, कार, स्कूटर सिकाउनका साथै ट्रायलमा सफल हुनका लागि प्रमाणपत्र तथा स्पेशल कोर्सको व्यवस्था गरिएको छ।
2: नेपाल सरकारको अनुमति बिना तथा लाइसेन्स बिना ड्राइभरहरूसँग सिकेका सिकारु तथा अर्ध सिकारुहरूलाई पनि ट्रायलमा सफल हुनका लागि प्रमाणपत्र तथा स्पेशल कोर्सको व्यवस्था छ।
3: हाम्रा सुविधाहरू सैद्धान्तिक र प्रयोगत्मक दुवै भएको,
2: आफ्नै कम्पाउन्ड भएको,
3: समूहमा आउनेहरूलाई विशेष छुटको व्यवस्था भएको, गाडी भएको तथा लाइसेन्स नभएकाहरूलाई पनि ट्रायलमा सफल हुनका लागि स्पेशल कोर्सको व्यवस्था भएको,
4: सस्तोमा होइन राम्रो सिकाउँछौ।
3: रूपाइटर रूपक मास्के विस्तृत जानकारीका लागि भीमेश्वर ड्राइभिङ सेन्टर फरिकोट बीच बजार दोलखा भीमेश्वर टेक्निकल इन्स्टिच्युट नजिकै। सम्पर्क नम्बर 9844304879, 9844304879 र 9864100011, 9864100011।

ಮನೋರಂಜನ್ ಸಾಹಿತ್ಯ ಕಲಾ ಸಂಸ್ಕೃತಿ ಪರಿಚಂದ್ರ ವಿಕಾಸ ಕಲಾ ಜನ ಪಕ್ಷೀಯ ಆವಾಜ್ ಹಮರು ರೇಡಿಯೋ 103.4 ಮೆಗಾಹರ್ಟ್ಜ್.